Awurade se wo sori se ye ti o ngura mira kayebo ye ye wo sra ni be china amma wo sra na ya che wo sra mbe nya nya uyi ya yesu wo abrapo ni na